Yeah, I had it wrong. Yeah, I had it wrong.
ಹೋಗಿನಿ ಸರಾಗಿನಿ ಮುರಿ ನದಿಯ ಬಾಯಿಗಿರಿ ಸರಿ ಕರೆ ನಾ ತೊಂದ್ಯಾರಿನ್ನು ಮುಂಬರಿ ದೇವಾಡೋ ನೆಮ್ಮೆ ಹೋಗಿನಿ ಹರಿದ್ರು ಬಯ ಇರ್ತಾರೆ ಜರಿ ತಗೊಂಡಿ ಬೈ.

ಅದಲ್ಲ ಮತ್ತು ಗುದ್ರ ಬೇನ ಮಾಪಾರ ಏನು ಸರ್ ಸರ್ ಮನ ಪತ್ನಿ ಮೀನ ಮಾಪಿ ಸರಿ ಬಂದು ಮರಕ್ಕರ ನಿಂಗೆ ಅಲ್ಲ ಮಾಪಾರ ಮಾಪಾದ ಅಲ್ಲ ಹಾ